0: ಗುಡಿಕಿನ ಕಲೆಯ
1: ಸ್ವಿಟ್ಟಿ,
0: ಗುಡವಾಲಿ ಚಾಕಿನ ಪೀತಿ
1: ಸ್ವಿಟ್ಟಿ,
0: ಹೂವಜಿದ ನಳಕಿನ ಕಿಚ್ಚೆಯ ಕಿಚ್ಚಿಕೆ ಮರಿಗಿನ ಸಿಟ್ಟಿ.